ha oyo nyame wo te ase ye mase nyankopon so adaje se wo te ame a ba bia wo bia na twebe wo bia bia na sori e wo radia wo te ase fa ye nyankase ba sa nyankopon wa wa chi ye no nkwa

0: da ne hwa se wo kwati awurade na betumi aye se je awurade wa aso nye ni wa je wo papa na ye fa ni dia obem maye na sumie
1: o se ye ja na chiri wa aso nye ni wa busiam
0: o me ka tira wo Siamo suma posu wana katro se ye dia betumi atena busu ye dem kwabra woni mi yesu
1: se ye jane chiriwa asumdue ni wa warem
0: ye me pesa me katro ne se se wo kwati yesu asumdue ni abusu ye dem
1: o se wo jane chiriwa ye dia ni wa mawo
0: wana katra wo se kwati agurade a wo betumi adiye
1: Oh, say a jan, natural.
0: About way, may a den when you're back. Fell running, a crab, you know.